ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು 101.9 FM ರೇನ್ಬೋ ಆಕಾಶವಾಣಿ ಹೈದರಾಬಾದ್. ಜಿ ಹಾಂ, ಆಜ್ ಸೆ ಕೈ ಸಾಲ ಪಹಲೆ 28 ಜುಲೈ 1969 ಕೋ ದುನಿಯಾ ನೇ ಏಕ ಐಸಾ ಪಲ್ ದೇಖಾ ಜಿಸ್ನೇ ಇತಿಹಾಸ ಬದಲ್ ದಿಯಾ. ಇಸೇ ದಿನ ಅಪೋಲೋ 11 ಮಿಷನ್ ಕೆ ಆಸ್ಟ್ರೋನಾಟ್ ನೀಲ್ ಆರ್ಮ್‌ಸ್ಟ್ರಾಂಗ್ ನೇ ಚಾಂದ್ ಪರ್ ಪಹಲಾ ಕದಮ್ ರಖಾ ಥಾ ಔರ್ ಉನ್ಹೊನೆ ಕಹಾ ಥಾ ಕಿ ದಟ್ಸ್ ಒನ್ ಸ್ಮಾಲ್ ಸ್ಟೆಪ್ ಫಾರ್ ಎ ಮ್ಯಾನ್, ಒನ್ ಜೈಂಟ್ ಲೀಪ್ ಫಾರ್ ಮ್ಯಾನ್ ಕೈಂಡ್. ಅಗರ್ ಹಿಂದಿ

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ವೆಲ್ ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ 101.9 FM ಹೈದರಾಬಾದ್. ತು ಹಾಂ, ಅಬ್ ಬಾತ್ ಕರ್ತೆ ಹೇ ಉನ್ ಲೋಗೋ ಕಿ ಜಿನ್ಹೋನೆ ಇಂಡಿಯಾ ಕಾ ನಾಮ್ ದುನಿಯಾ ಭರ್ ಮೇ ರೋಶನ್ ಕಿಯಾ ಹೈ. ಸಬ್ಸೆ ಪಹಲೆ ವಿಶ್ವನಾಥ್ ಆನಂದ್ ಜಿ, ಉನ್ಹೇ ಟೈಗರ್ ಆಫ್ ಮದ್ರಾಸ್ ಕಹಾ ಜಾತಾ ಹೈ, ಔರ್ ಉನ್ಕೆ ಮ್ಯಾಚಸ್ ದೇಖ್ ಕರ್ ದುನಿಯಾ ಕೆ ಬಡೆ ಬಡೆ ಪ್ಲೇಯರ್ಸ್ ಭಿ ಪ್ರೆಷರ್ ಮೇ ಆ ಜಾತೆ ಹೈ. ಔರ್ ಅಬ್ ನಯೇ ಸ್ಟಾರ್ಸ್ ಗುಕೇಶ್ ಜಿ ಬಸ್ 18 ಸಾಲ್ ಮೇ ಹಿ ವರ್ಲ್ಡ್ ಚಾಂಪಿಯನ್. ಸೋಚಿಯೇ, ಜಬ್ ಹಮ್ 18 ಸಾಲ್ ಮೇ ಅಟೆಂಡೆನ್ಸ್ ಔರ್ ಅಸೈನ್ಮೆಂಟ್ಸ್ ಕಿ ಟೆನ್ಷನ್ ಲೇ ರಹೇ ಹೋತೆ ಹೈ, ತಬ್ ಯೇ ಬಂದಾ ವರ್ಲ್ಡ್ ಚಾಂಪಿಯನ್ಶಿಪ್ ಜೀತ್ ರಹಾ ಥಾ. ಫಿರ್ ಹಾಂ, ಪ್ರಜ್ಞಾನಂದಾ ನಾಮ್ ಬೋಲ್ನೆ ಮೇ ಥೋಡಾ ಟೈಮ್ ಲಗ್ತಾ ಹೈ, ಲೇಕಿನ್ ಮೂವ್ಸ್ ದೇಖ್ನೆ ಮೇ ಸಿರ್ಫ್ ಕುಛ್ ಸೆಕೆಂಡ್ಸ್. ತೋ ಚಲಿಯೇ, ಇಸೇ ಸಿಲ್ಸಿಲೆ ಕೋ ಜಾರಿ ರಖ್ತೇ ಹೈ ಅಗಲೇ ಗಾನೆ ಕೆ ಬಾದ್.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಂಚಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.